0: ನೆಟವೇನ ಸಿಂಧು ಅಹನಾಥರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕೆಮತಿ ನಮ್ www.livefm.lk ಸೈ ಕ್ಲಿಕ್ ಕರ್ನಾ ಪ್ಲಸ್ ರೇ ಬಿಸರೆ ಹದವತೆ ಸ್ಪರ್ಶಯ ಒಬ್ಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಎನ್ ಆಪ್ ಹರಹಾ ವಗೇಮ ತವ ವೆಬ್ ಅಡವಿ ಗಣನಾ ಕೊಸೇ ಶ್ರವಣೀಯ ಕಲೆ ಹಾಕಿ
1: livefm.lk

ನೆಟವಿನ ಸಿಂಧು ಅಹನಾತರೇ ಹಿತ ಸಣ್ಣ ಸಣ್ಣ ಸಿಂಧು ಹಣತ್ ಒಬ ಕೆಮತಿ ನಮ್ www.livefm.lk ಸೈಟ್ ಕಿಂಗ್ ಪ್ಲಸ್ ರೇಡಿಯೋ ಸಿಲೆಕ್ಟ್ ಕ್ಲಿಕ್ ರೇಡಿಯೋ ಸವೆನ್ ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೆ ಸೇರಿ

ಒಬ್ಬ ಆದರೆ ಕರನ ನೇರ ತುರುವಮ ಒಬ್ಬ ಲಂಗ ಲೈವ್ ಎಫ್ ಎಂ ದೆನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಈ ಮಹಂಗು ಅವಸ್ಥಾವ ವೇತ ಅಪವ ಉಸವಾ ತೆಬು ಶ್ರಾವಕ ಒಬಟ ಸ್ತುತಿ ಲೈವ್ ಎಫ್ ಎಂ ನೊಣವತಿನ ಗೀ ಹೃದ್ಮಯ

ಹತ್ತಲಿ ನಟವೇನ ಸಿಂಧು ಅಹನಾತರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನತ್ ಒಬ ಕೆಮತಿ ನಮ್ www.livefm.lk ಸೈಟ್ ಕರೆ ಗಿಹಿಂ ಎಸ್ ರೆಸ್ರ ಕ್ಲಕ್ ಯೋ ದೇವರನು ಹದವತೇ ಸ್ಪರ್ಶಯ ඔබ ආදරය කරන ක්ලාසික් රේඩියෝ රේඩියෝ ගාඩන් ටියුනින් රේඩියෝ FM යන ඇප් හරහා වගේම තව